ಓಡಬವ ಒಡಿವಂದ ನಿನಬವ ಕಾಲ ತೀ ಕಲ ಬವ ಕಾಲ ಕಟ್ಟ ನಿಜ ಬವ ನಯ ನಿಜ ಬವ ಅದಿ ಪುಣದೇ ನಬವ ಇದಿ ವಂದ ಬವ ಅವನರ ಇನ್ನ ಬವ ಕಾಲರ ಒಂದ ಬವ ಕಲ ಕಾಟ ಓಡಬವ ನ ಕತಿ ಕಟ್ಟಿ ಉಣಬವ ಆ ಊರು ಊರು ಕಡೆ ಈ ಊರು ಊರು ಕಡೆ ಕಣ ಇನ್ನಬವ ಅದೇ ಕಾಣನಿನಬವ ಆ ಕಾಡು ಇನ್ನಬವ ಈ ಕಾಡು ಇನ್ನಬವ ಅದೇ ಪೂರ್ಣ ಒಂದಬವ ಉದ್ದ ಮುಖ ನಾನು ಬವ ಬಕ್ಕ ತುಂಡು ಬವ ತುಂಡು ಕಾಲ ಇನ್ನಬವ.